ದುಲ್ಲಡಹಗಾಕು ಸುಮ್ಮನೆ ನಿರ್ಭಾಗ್ಯಬೋತನ ತಿಸಿಂಗೆ ಹೋ ಕುರುಡರು ಆದಿವಾಸಿ ಅಖಾಡ ನಿಂತಾರಗಿಲಿಂಗ್ ಬಗಡುಯಿತನೆ ಹುಜೋಸುಕುರ್ಬೇರ್ ರೇಡಿಯೋ ರಗೆಬು ನಪಮುರೆ ತಿಸಿಂಗೆ ಪ್ರಸ್ತುತಿ ಪ್ರದೀಪ್ ಕುಮಾರ್ ತಿಕಿನ್ ಎತೈಕಿನ ಅಂಡ ಅಮಿಸ ಅಲಿಂಗ್ ಸುನಾನ ಬೈ ಪ್ರತಿಕಿನ್ ಪಾಯತೆ ಏಕೆ ಜೀವಂತೆ ಎಬಿಲ್ ಸಿಬಿಲ್ ಜುಹಾರ್.